ಇಕ್ಕಳ ಪರಿಮಿತು ಕ್ಷೇತ್ರು ವಿಕಸಿತಸ್ಯ ರಾಷ್ಟ್ರಪತಿ ಉದ್ಯಾನಸ್ಯ ಸಾಂಪ್ರತಿಕ ನಿರ್ಮಾಣ ವಿಕಾಸಯೋ ಕಾರ್ಯಾಣಾಂ ಅವಲೋಕನಂ ಕರಿಷ್ಯತಿ. ಭಾರತ ಋತುವಿಜ್ಞಾನ ವಿಭಾಗ ಅವದತ್ ಯತ್ ಶ್ವಃ ಯಾವತ್ ವಾಯವ್ಯ ಭಾರತೆ ಆರ್ದ್ರ ಋತು ಅನುವರ್ತತೆ ಯತ್ರ ಪ್ರಜಂಡ ವಾತೇನೋ ಶಿಲಾವೃಷ್ಟ್ಯಾ ಚ ಸಹ ಮೇಘಾವೃಷ್ಟೇ ಸಂಭಾವನಾ ವಿದ್ಯತೆ. ಋತುವಿಜ್ಞಾನ ವಿಭಾಗಾನುಸಾರಂ ಅಗ್ರಿಮದ್ವಯೋ ತ್ರಿಷು ವಾ ದಿವಸು ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಛತ್ತೀಸ್ಗಢ ಒಡಿಶಾ ಝಾರ್ಖಂಡ ಉತ್ತರ ಪ್ರದೇಶಸ್ಯ ಚ ಕೇಷುಚಿತ್ ಭಾಗೇಷು ನೈಋತ್ಯ ಪ್ರಾವೃಟಃ ಅಗ್ರೆ ಗಮನೀಯ ಪರಿಸ್ಥಿತಿ ಅನುಕೂಲ ಅಸ್ತಿ ಇತಿ ಅನುಮಿತಮಸ್ತಿ. ಅಂತೆ ಶೋಕಾಸ್ಪದಂ ಏಕಾ ವಾರ್ತಾ. ಪ್ರಸಿದ್ಧ ಭಾರತೀಯ ಲಕ್ಷ್ಯಭೇದನ ಸ್ಪರ್ಧಾ ಪ್ರಶಿಕ್ಷಕ ಕ್ರೀಡಕಶ್ಚ ಪೂರ್ವ ಏಷ್ಯನ್ ಗೇಮ್ಸ್ ಸ್ವರ್ಣಪದಕ ವಿಜೇತ ಜಸ್ಪಾಲ್ ರಾಣಾ ದಿವಂಗತ ಸಹ ಏಕೋನಪಂಚಾಶದ್ ವರ್ಷೀಯ ಆಸೀತ್. ಭಾರತೀಯ ರಾಷ್ಟ್ರೀಯ ರೈಫಲ್ ಸಂಘಸ್ಯ ಅಧ್ಯಕ್ಷ ಕಲಿಕೇಶ್ ನಾರಾಯಣ ಸಿಂಗ್ ದೇವಸ್ಯ ಅನುಸಾರಂ ಶ್ರೀರಾಣಾ ಗತರಾತ್ರೌ ದಿಲ್ಯಾಃ ಚಿಕಿತ್ಸಾಲಯ ಅಂತಿಮಂ ಶ್ವಾಸಂ ಅಗೃಹಣಾತ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇತ್ಯಾದಯ ನೇತಾರ ಜಸ್ಪಾಲ್ ರಾಣಾ ವರ್ಯಸ್ಯ ನಿಧನೆ ಶೋಕಂ ಪ್ರಕಟಿತವಂತಃ. ಅಸ್ಮಿನ್ ವರ್ಷೆ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಟೊರೊಂಟೊ ನಗರೆ ಗ್ರೂಪ್ ಬಿ ಕ್ರೀಡಾಯಾಂ ಕನ್ನಡಾ ದೇಶ ಬೋಸ್ನಿಯಾ ಹರ್ಜೆಗೋವಿನ ದೇಶೇನ ಸಹ ಕ್ರೀಡತಿ. ಅಂತೆ ಮುಖ್ಯ ವಾರ್ತಾ ಪುನರೇಕವಾರಂ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕಥಿತಂ ಯತ್ ರಾಷ್ಟ್ರ ನಿರ್ಮಾಣಸ್ಯ ಪೂರ್ಣಕ್ಷಮತಾಯಾಃ ಸಾಕ್ಷಾತ್ಕಾರಾಯ ಗತ ದ್ವಾದಶ ವರ್ಷೇಷು ಸರ್ವಕಾರೇಣ ಮಹಿಳಾಭ್ಯಃ ಅನುಕೂಲಂ ವಾತಾವರಣಂ ನಿರ್ಮಿತಂ. ಗೃಹಮಂತ್ರಿ ಅಮಿತ್ ಶಾಹ ನವದೆಹಲಿನಗರೆ ಶ್ರೀ ಅಮರನಾಥ ಯಾತ್ರಾಯಾ ಸಜ್ಜತಾಯಾ ಸಮೀಕ್ಷಾರ್ಥಂ ಉಚ್ಚಸ್ತರೀಯೋಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಕೇಂದ್ರೀಯ ಪ್ರಶಾಸನೇನ ಉದ್ಯೋಗಮುದ್ದಿಶ್ಯ ಪೆಟ್ರೋಲ್ ಪಂಪ್ ಇತ್ಯೇಭ್ಯಃ ಪೆಟ್ರೋಲ್ ಡೀಸೆಲ್ ಇತ್ಯೇತಯೋಃ ಕ್ರಯಣಂ ಪ್ರತಿಬಂಧಿತಂ. ಸಂಯುಕ್ತ ರಾಷ್ಟ್ರಸಂಘಃ ಓಮಾನ ದೇಶಸ್ಯ ತಟೆ ತೈಲ ನೌಕಾಸ್ಥಾನಾಂ ಭಾರತೀಯ ನಾವಿಕಾನಾಂ ಉಪರಿ ಕೃತಾಕ್ರಮಣಾನಾಂ ನಿಂದಾಂ ಅಕರೋತ್. ಭಾರತೀಯಸ್ಯ ದಿಗ್ಗಜ ಲಕ್ಷ್ಯಭೇದನ ಸ್ಪರ್ಧಾಯಾಃ ಕ್ರೀಡಕಸ್ಯ ಪ್ರಶಿಕ್ಷಕಸ್ಯ ಚ ಜಸ್ಪಾಲ್ ರಾಣಾ ಇತ್ಯಸ್ಯ ಏಕೋನಪಂಚಾಶತ್ತಮೆ ವಯಸಿ ಮೃತ್ಯುಃ ಅಭವತ್. ಅಪಿ ಚ ಅಸ್ಮಿನ್ ವರ್ಷೆ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಟೊರೊಂಟೊ ನಗರೆ ಗ್ರೂಪ್ ಬಿ ಕ್ರೀಡಾಯಾಂ ಕೆನಡಾ ದೇಶಃ ಬೋಸ್ನಿಯಾ ಹರ್ಜೆಗೋವಿನಾ ದೇಶೇನ ಸಹ ಕ್ರೀಡತಿ ಇತಿ ವಾರ್ತಾಃ.